Yehowa ye yiwa ye Yehowa udi na e kamfo Yehowa udi so ena ye ma udi na nyonyama ntuntum kamfo ni die ni kabia enka ye bia sida nyina via simuha ye di nyumto ye di asida ema udi Ewa dia da wase. Oma Ghana da wase. Mi ma kronkron Ghana e da wase.